0: ಮಂತ್ರಂ ನಮೋ ಜಂತ್ರ ಜಂತ್ರಂ
1: ನಮೋ ಇಷ್ಟೇ ನಮೋ ತಂತ್ರ ತಂತ್ರಂ
0: ಸದಾ ಸಚ್ಚಿದಾನಂದ ಸರ್ವಂ ಪ್ರಣಾಸಿ
1: ಅನುಪೇ ರೂಪೇ ಸಮಸ್ತ ನಿವಾಸ